ಶಾರ್ದೂಲ ಕರ್ತವ್ಯಂ ದೈವಮಾಧಿಕಂ ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡ ಧ್ವಜ ಉತ್ತಿಷ್ಠ ಕಮಲಾಕಾಂತ ವೈಲೋಕ್ಯಂ ಮಂಗಳಂ ಗುರು ಉತ್ತಿಷ್ಠೋತ್ತಿಷ್ಠ ಗೋವಿಂದ ಉತ್ತಿಷ್ಠ ಗರುಡ ಧ್ವಜ ಉತ್ತಿಷ್ಠ ಕಮಲಾಕಾಂತ ವೈಲೋಕ್ಯಂ ಮಂಗಳಂ ಗುರು ಮಾತರ ಸಮಸ್ತ ಜಗದಾಂ

ಮಂಥನ ತೀವ್ರ ಘೋಷ ರೋಷಾ ಕಲಿಂಗಿರೇಕುಂಭ ಶೇಷಾದ್ರಿಶೇಖರೋ ಪ್ರಭಾತಂ ಪದ್ಮೇಶ ಮಿತ್ರ ಶತಪತ್ರ ಗತಾಯಿ ವರ್ಗ ಹರ್ತುಂ ಶ್ರಿಯಂ ಕುವಲಯಸ್ಯ ನಿಜಾಂಗದ

ಸಂಪೂರ್ಣಯಂತಿರಿನೈಕೂಭಿಭಂಗ್ರೀವೈಷ್ಣವಾಸ್ತತಮರಧಿತಮಂಗಳಾಸೆ ಧಾಮಾಶ್ರಯಂತಿ ತವೇಕಟಸುಪ್ರಭಾತಂ ಬ್ರಹ್ಮಾದಯಸುರವರಾಸಮಹರ್ಷಯಸ್ತೇ ಸನಂದಸನಂದನಮುಖಾಸ್ತ್ವಭಯೋಗಿವರ್ಯ ಧಾಮಾಂತಿಕೇತವಹಿಮಂಗಳರವಸುಭಸ್ತ ಶ್ರೀವೇಂಕಟಾಚಲಪತೇ ಪ್ರಭವರುಪ್ರಭಾತಂ ಲಕ್ಷ್ಮೀನಿವಾಸನಿರವಜ್ಜಗುಣ

ಕಲದೇವರ ಬಜಗೋಪ ಶರಕೋಕಿ ಗುರುತಾತ್ಮರ ಕೋಟಿ ಸಮಾತ್ ಪ್ರತಿಫಲಲ್ಲ ದಿಗಾಭಿ ಮತಾ ಸುಖದ ವಸುದೇ.